ನಂಗಿಯ ಗಾಧಗತೆ ಬಿಡಲಾ ಜಪೆ ಹಂಡನ್ ಚುರ್ ದಂಡನ್ ತೇಜ ಪ್ರಚಂಡನ ಆದ ಬೃತೆ ಸುರನರ ಪ್ರತಿಪಾರಣ ಪತಿ ಧಾರಣ ದುಷ್ಟ ನಿವಾರಣ ದುಃಖ ಹರೆ ಜಯ ಜಯ ಹೋ ಸೀಮಾ ಕಾ ಸುರ ಮರ್ದನ ಬೇ ಸ್ವಭಿಧನ್ ಸಂಸೃಷ್ಟ ಕರೆ ದಾಮನಿ ಪ್ರಕಾಶ ಉಂತರನಾಸೆ ಜ್ಯೋತ ಪ್ರಕಾಶೆ ಅತುಲ ಬಲೆ ದಾನ ವಿ ಪ್ರಕರ ಖಂಡ ಸರ್ವರ್ ವರ ಖಂಡ ದುಷ್ಟ ಪ್ರತರ ಖಂಡ ಪಿತಲ ತಲೆ ಅಷ್ಟಾಯತ ಬಾಹನ್ ಬೋಲ್ ನಿವಾಹನ್ ಸಂತ ಪನಾಹನ್ ಗೂಢ ಗತೆ ಜಯ ಜಯ ಹೋ ಸೀಮಾ ಕಾ ಸುರ ಮರ್ದನ ಆದನಾಥ ಅಗಾಧ ಪ್ರತೆ ದುಃಖ ದುಃಖ ಪ್ರಪಚ್ಛನ್ ಸೇವಕ ರಕ್ಷಣ ಸಂತ ಪ್ರತಕ್ಷಣ ಶುದ್ಧ ಸರೇ ಸಾರಂಗ ಸನ್ನಾಹೇ ದುಷ್ಟ ಪ್ರತಾಹೇ ಅರ್ಧ

ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ ಕೂಡ